ಈ ಮಾಯಾತಿನ ಲೈಕ್ ಕತ್ತಿ ಸೈಸನು ಇನ್ನಿ ಹಿಡಿಮೆ ಪಿಕ್ಕರ್ ತಿನ್ಸುದು ಇನ್ನಿ ಹಿಡಿಮೆ ಪಿಕ್ಕರ್ ತಿನ್ಸುದು ಮೋ ರಾಜಾ ಹುಚ್ಚುತ್ತಿನಿ ಪೊನಿ.